ನಮ್ಮೆ ಕುಣ ಸಂಪ್ರದಾಯರನ್ನು ಖಾಲಿ ಪಾಡನಾರ್ ಅವು ನಾಲ್ನಾರ್ ಹೊನ್ನೆ ಕತ್ತಿ ಮಲ್ಲಿದ್ದು ಪಾಂಚಲೋಕ್ ಜಿತೆಬೆಲೆ ಒಕ್ಕಾರ ಹರಲೆ ಅಸನ್ ಭಿ ಒಕ್ಕಿ ಕಿರಿ ಪಾಡನಾರ್ ಅಂಟ ಗೀತು ಅತ್ಲಿ ಅದನ್ ಬೈಠಕಿ ಗೀತ ಬಾನಾರ್ ಆ ಬೈಠಕಿ ಗೀತ ಬೌದ್ ಅನೇಕ ಪ್ರಕಾರ ಅತ್ಲಿ ಈ ತರ್ತಾರ್ ಥರೆ ಪಾಡರ್ ಹಲೆ ಅರುಂಟಾ ದೊಲ್ತಾರ್ ಆರ್ ಥರೆ ಪಾಡನಾರ್ ಹೊನ್ನೆ ಭಿ ಅತ್ಲಿ ಆರು ಜೆತಿರ್ ಒಕ್ಕಾರರಾರು ಭಿ ಜೆತಿರ್ ಮಿಶಿ ಕಿರಿ ಭಿ ಪಾಡನಾರ್ ತ ಹೊನ್ನೆ ಅಕುನ್ ಬೈಠಕಿ ಗೀತ ಬನ್ ಮೆನೋತ್ ಅದನ್ ಹಿ ಪಾಡ್ಕನಾರ್ ಈ ಚೈತನ್ ಬರಿಹಾ ಆಉ ತಮ್ಮೆ ದೊಲ್.